ಕಂಡ ನೈ ಅಲಸಾಯಿಗೆ ಪಾಮನ ಪತ್ ಪುನೀತ್ ನಾಮ ನರಂಜನ ಪರಮ ಅಂಧೇರ್ ಬಿನಾಸ್ ಜ್ಞಾನ ಗುರ್ ಅಂಜನ ಗುರ್ ಜ್ಞಾನ ಅಂಜನ ಪ್ರಭ ನರಂಜನ ಜಲ ಥಲ ಮಹಿ ಎಲ ಪೂರೆಯ ಏಕ ನಿಮ್ಖ ಜಾ ಕಿರದೇ ವಸೆಯ ಮಿಟೇ ತಸೇ ವಸೂರೆಯ ಅಗಾಧ ಬೋಧ ಸಮರಸ್ ಸ್ವಾಮಿ ಸರ್ವ ಕಾ ಪೌ ಪಂಜನಾ ನಾನಕ ಪಯಂಪೈ ಚರಣ ಜಂಪೈ ಪಾವನ ಪತ್ ಪುನೀತ್ ನಾಮ ನರಂಜನ ಓಡ ಗಹಿ ಗೋಪಾಲ ದಯಾಲ ಕೃಪಾ ನಿಧೇ ಮುಯ ಅಸುರ ತೋ ಚರಣ ತುಮಾರಿ ಸರಣ ಸಿದ್ಧೆ ಹರ ಚರಣ ಕಾರಣ ಕರ್ಣ ಸ್ವಾಮಿ ಪತತ ಉದರ್ನ ಹರ ಹರೇ ಸಾಗರ ಸಂಸಾರ ಪಾವ್ಯತಾರ ನಾಮ ಸಿಮ್ರತ ಬಹುತರೇ ಆದ ಅಂತ ಬ್ಯಂತ ಖೋಜೇ ಸುನಿ ಉದರ್ನ ಸಂಸಂಗ ವಿದೇ ನಾಗ ಪಯಂಪೈ ಚರಣ ಜಂಪೈ ಓಡ ಗಹಿ ಗೋಪಾಲ ದಯಾಲ ಕೃಪಾ ನಿಧೇ ಭಗತ ವಚಿಲ ಹರ ಬಿರದ ಆಪ ಬನಾಯ ಜಯ ಜಯ ಸಂತ ಆರಾಧ್ಯ ತಹ ತಹ ಪ್ರಗಟಾಯ ಪ್ರಭು ಆಪ ಲಿಗೆ ಸುಮಾಯ ಸಹ ಸುಪಾಯ ಭಕ್ತ ಕಾರ್ಜ ಸಾರಯ ಆನಂದ ಹಾರ್ಜ ಮಹಾಮಂಗಲ ಸರ್ವ ದುಃಖ ವಿಸಾರಯ ಚಮತ್ಕಾರ ಪ್ರಗಾಸ ದಯ ದಿಸ ಏಕ ತಹ ದೃಷ್ಟಾಯ ನಾನಕ ಪಯಂಪೈ ಚರಣ ಜಂಪೈ ಭಗತ ವಚಿಲ ಹರ ಬಿರದ ಆಪ ಬನಾಯ ಆಸಾ ಮಹಲ್ಲಾ ಪಂಜವಾ ತಿರ ಸಂತನ ಸುಹಾಗ ಮರೇ ನಾ ಜಾವೇ ಜಾ ಕೇ ಗ್ರೇವ ಹರ ನಾ ಹೋ ಸೋ ಸದಗಿ ರಾವೇ ಅವನಾಸಿ ಅವಗತ ಸೋ ಪ್ರಭ ಸದಾ ನ ತನ್ ನಿರ್ಮಲ ನ ದೂರ್ ಸದಾ ಹದೂರ್ ಠಾಕುರ ದೈಜ ಪೂರ್ಣ ಸಸದ ಪ್ರಾಣ ಪತ ಗತ ಮತ ಜಾತೇ ಪ್ರೇ ಪ್ರೀತ ಪ್ರೀತಮ ಪಾವೇ ನಾನಕ ವಖಾಣೇ ಗುರ್ಬಚನ ಜಾಣೇ ಫಿರ ಸಂತನ ಸೋಹಾಕ ಮರೇ ನಾ ಜಾವೇ ಜಾಕೋ ರಾಮ ಪತಾರ ತಾಕೇ ಅಂಧ ಕಣಾ ಸುಗವಂತೀ ಸಾನಾರ ಸೋಭಾ ಪೂರ್ಬಣಾ ಮಾಣ ಮಹತ್ ಕಲ್ಯಾಣ ಹರ ಜಸ ಸಂಗ ಸುರ್ಜನ ಸೋ ಪ್ರಭು ಸರ್ವ ಸಿದ್ಧ ನವ ನಿದ ತಿದ ಗ್ರೇ ನೈ ಊನಾ ಸಬ ಕಶು ಮದ್ರಬಾನಿ ತೇರೇ ಮಾನೀ ಫಿರ ಸುಹಾಗತಾ ಕಾಬಣಾ ನಾನಕ ವಖಾಣೇ ಗುರ್ಬಚನ ಜಾಣೇ ಜಾ ಕೋ ರಾಮ ಪತಾರ ತಾ ಕೇ ಅಂಧ ಕಣಾ ಆಓ ಸಖೀ ಸಂತ ಪಾಸ ಸೇವಾ ಲಾಗೀ ಏ ಪೀಸೋ ಚರಣ ಪಖಾರ ಆಪ ತ್ಯಾಗೀ ಏ ತಯಾ ಮಿಟೇ ಸಂತಾಪ ಆಪ ನೇ ಜಾಣಾಈ ಏ ಶರಣ ಗಹೀ ಜೇ ಮಾನ ಲೀಜೇ ಕರೇ ಸೋ ಸುಖ ಪಾಈ ಏ ಕರ ದಾಸ ದಾಸೀ ತರ ಉದಾಸೀ ಕರ ಜೋಡ ದಿನ ರಹಿಣ ಜಾಗೀ ಏ ನಾನಕ ವಖಾಣೇ ಗುರ್ಬಚನ ಜಾಣೇ ಆಓ ಸಖೀ ಸಂತ ಪಾಸ ಸೇವಾ ಲಾಗೀ ಏ ಜಾ ಕೇ ಮಸ್ತಕ ಭಾಗ ಸೇ ಸೇವಾ ಲಾಯ ತಾ ಕೀ ಪೂರ್ಣ ಆಸ ಜಿನ ಸಾಧ ಸಂಗ ಪಾಯ ಸಾಧ ಸಂಗ ಹರ ಕೇ ರಂಗ ಗೋವಿಂದ ಸಿಮರಣ ಲಾಗ್ಯ ಪರಮ ಮੋ ವಿಕಾರ ದೂಜಾ ಸಗಲ ತಿನೇ ತ್ಯಾಗ್ಯ ಮನ ಸಾಂತ ಸಹಜ ಸ್ವಭಾವ ಉಠ ಅನ್ನದ ಮಂಗಲ ಗುಣ ಗಾಯ ನಾನಕ ವಖಾಣೇ ಗುರ್ಬಚನ ಜಾಣೇ ಜಾ ಕೇ ಮಸ್ತಕ ಭಾಗ ਸੇ ਸੇਵਾ ਲਾਇਆ ਆਸਾ ਮਹੱਲਾ ਪੰਜਵਾ ਸਲੋਕ ਹਰ ਹਰ ਨਾਮ ਜਪੰਤਿਆ ਕਛ ਨਾ ਕਹੇ ਜਮਕਾਲ ਨਾਨਕ ਮਨ ਤਨ ਸੁਖੀ ਹੋਏ ਅੰਤੇ ਮਿਲੇ ਗੋਪਾਲ ਚੰਤ ਮਿਲੋ ਸੰਤਨ ਕੇ ਸੰਗ

ಚಂಡಾರ ಅಜ್ಞಾನನ ಸೂಜ್ಯ ಮಹಾಗುಬಾರ ಪ್ರತವ್ಯಾಪ್ತ ಜರಕ್ಕೆವಾರ ಜಾಣ್ಣ ಪೈಗೆ ಪ್ರವ್ದರಬಾರ ಆಸ ಅಂದೇಶ ಬಂದ ಪರನ್ನ ಮೈಲ್ ನ ಪಾವೆ ಬಿರ್ತ ಬೇಗಾನ್ನ ಸಗಲ ವ್ಯಾಧ ಕ ವಸ ಕರ ದೀನ ಹಿರ್ತ ಪ್ಯಾಸ ಜೋ ಜಲ ಬಿನ ಮೀನ ಕಶು ಸಿಯಾನ ಉತ್ತನಾ ಮೋರಿ ಏಕ ಆಸ ಠಾಕುರ ಪ್ರಭ ತೋರಿ ಕರೋ ಬೇನತಿ ಸಂತನ ಪಾಸೇ ಮೇಲೋ ನಾನಕ ಅರ್ದಾಸ ಪಯೋ ಕಿರಪಾಲ ಸಾಧ ಸಂಗ ಪಾಯ ನಾನಕ ತ್ರಿಪ್ತೇ ಪೂರಾ ಪಾಯ ಅರ್ಹಾವ ದೂಜಾ ರಾಗ ಸೂಹಿ ಮಹಲ್ಲಾ ಪಂಜವಾ ಕಾರ ತೀಜಾ ಏಕ ಓಅಂಕಾರ ಸದ್ಗುರ ಪ್ರಸಾದ ಮಿಥನ ಮೋ ಅಗನ ಸೋಗ ಸಾಗರ ಕಾರ ಕಿರಪಾ ಉದರ ಹರ ನಾಗರ ಚರಣ ಕಮಲ ಸರಣಾಯ ನಾರಾಯಣ ದೀನಾ ನಾಥ ಭಗತ ಪರಾಯಣ ಅರ್ಹಾವ ಅನಾಥಾ ನಾಥ ಭಗತ ಪಯ ಮೇಟನ ಸಾಧ ಸಂಗ ಜಮ ದೂತ ನಾ ಪೇಟನ ಜೀವನ ರೂಪ ಅನೂಪ ದಯಾಲ ರಮ ಗುಣಾ ಕಟಿಗೆ ಜಮಜಾಲ ಅಮೃತ ನಾಮ ರಸನ ನಿತ ಜಾಪೇ ರೋಗ ರೂಪ ಮಾಯಾ ನಾ ವ್ಯಾಪೇ ಜಬ ಗೋಬಿಂದ ಸಂಗೀ ಸವತಾರೇ ಓ ತನಾಹಿ ಪಂಚ ಬಟವಾರೇ ಮಾನ ಭಯ ಕ್ರಮ ಪ್ರಭ ಏಕ ಥೇಯ ಸರ್ವ ಫಲ ತೋಈ ಜನ ಪಾಯ ತಾರ ಅನುಗ್ರಹ ಅಪನಾ ಪ್ರಭ ಕೀನಾ ಕೇವಲ ನಾಮ ಭಗತ ಹರ ದೀನಾ ಆದ ಮದ ಅಂತ ಪ್ರಸೋಯಿ ನಾನಕ ತಸ ಬಿನ ಅವರ ನ ಕೋಯಿ ರಾಗ ಸೂಹಿ ಮಹಲ್ಲಾ ಪಂಜವಾ ಅಷ್ಟಪದಿಯಾ ಕರ ನಾವಾ ಏಕ ಓಅಂಕಾರ ಸದ್ಗುರ ಪ್ರಸಾದ ಜಿನ ಡಿಠ್ಯಾ ਮਨ ਰਹਿਸੀਏ ਕਿਉਂ ਪਾਈ ਯਤਨ ਸੰਗ ਜੀਓ ਸੰਤ ਸੱਜਣ ਮਨ ਮਿੱਤਰ ਸੇ ਲਾਇਨ ਪ੍ਰਸੋ ਰੰਗ ਜੀਓ ਤਿਨ ਸੋ ਪ੍ਰੀਤ ਨਾ ਟੁੱਟਈ ਕਬੂ ਨਾ ਹੋਵੇ ਭੰਗ ਜੀਓ ਪਾਰ ਬ੍ਰਹਮ ਪ੍ਰਭ ਕਰ ਦਇਆ ਗੁਣ ਗਾਵਾਂ ਤੇਰੇ ਨਿਤ ਜੀਓ ਆਏ ਮਿਲੋ ਸੰਤ ਸੱਜਣਾ ਨਾਮ ਜਪੋ।